0: ಕಲಿಯೇ ನಾವು ಕೆಟ್ಟದ್ದಿಲ್ಲ. ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತದ್ದಿಲ್ಲ. ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ. ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ. ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ.
1: ಇಸ್ ಗೀತ್ ಮಿ ಏಕ್ ಪಲ್ಲವಿ ಏಕ್ ಅನುಪಲ್ಲವಿ ಆರ್ ತೀನ್ ಚರಣ್ ಹೇ ಯಹ ಚತುಶ್ರ ನಡೆ ತಾಲ್ ಮೇ ಆತಾ ಹೇ ಅಬ್ ಭಾಯಿ ರವೀಂದ್ರ ಹಮೇ ಯಹ ದಿಖಾತೆ ಹೇ.
2: ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು
1: ಅಬ್ ಮೈ ಏಕ್ ಏಕ್ ಪಂಕ್ತಿ ಗಾಕರ್ ದಿಖಾಂಗಿ ಆರ್ ಅಬ್ ಮೇರೆ ಸಾಥ್ ಗಾಯಿಯೇ. ಅಬ್ ಮೈ ಆಪ್ಕೋ ಪಲ್ಲವಿ ದಿಖಾಂಗಿ.